ದೀನದಯಾಲ್ ಪ್ರಮತಬೌ ಹಾರಯ ಭಗತವಶಿಲತೈರ ಬಿರದ ಹಾರ ಪತತ ಉದಾರಯ ತುಜಬಿನ ನಾಹಿ ಕೋಯ ಬಿನೋ ಮೊಯಸಾರಯ ಕರ್ಗಲೋ ದಯಾಲ್ ಸಾಗರ ಸಂಸಾರಯ ತಲೋಕ ಸಂತ ಉದರ್ಣ ದಯಾಲಂ ಆಶ್ರಂ ಗೋಪಾಲ ಕೀರ್ತನ ನಿರ್ಮಲಂ ಸಂಸಂಗೇಣ ಓಟ ನಾನಕ ಪರಮೇಶ್ವರ ಚಂದನ ಚಂದನ ಸರದ ರುತ್ ಮೂಲ ನ ಮಿಟೈ ಕಾಮ ಶೀತಲ ತೀವೇ ನಾನಕಾ ಜಪಂದಡೋ ಹರನಾಮ ಪೌಡಿ ಚರಣ ಕಮಲ ಕೀ ಓಡ ಉದರೇ ಸಗಲ ಜಾನ ತುಣ ಪ್ರತಾಪ ಗೋವಿಂದ ನಿರ್ಭೋ ಪಯೇ ಮನ ತೋಟ ನ ಆವೇ ಮೂಲ ಸಂತ್ಯಾ ನಾಮ ತಾನ ಸಂತ ಜನಾಸು ಸಂಗ ಪಾಯೇ ವಡ್ಡೇ ಪುನ್ ಆಡ ಪೈರ ಹರ ಧ್ಯಾಯೇ ಹಾರ ಜಸ ನಿರ್ಸುನ ತಲೋಕ ದಯಾ ಕರಣಂ ದುಃಖರಣಂ ಉಚ್ಚರಣಂ ನಾಮ ಕೀರ್ತನ ದಯಾ ಪುರುಖ ಭಗವಾನ ನಾನಕ ಲಿಪ್ತ ನ ಮಾಯ ಪಾಯ ಬಲಂದಡಿ ಬುಲ್ ಗಈ ರಖ

ಚಂಡಾರ ಅಗ್ಯಾನನ ಸೂಜ್ಯ ಮಹಾಗುಬಾರ ಪ್ರತ ವ್ಯಾಪ್ತ ಜರೇಕೆವಾರ ಜಾಣ್ಣ ಪೈಗೆ ಪ್ರವ್ದರಬಾರ ಆಸ ಅಂದೇಸ ಬಂದ ಪರಾನ್ನ ಮೈಲ್ ನ ಪಾವೆ ಫಿರ್ತ ಬೇಗಾನ್ನ ಸಗಲ ವ್ಯಾದ ಕೈ ವಸ ಕರ ದೀನ ಫಿರ್ತ ಪ್ಯಾಸ ಜ್ಯೋ ಜಲ ಬಿನ ಮೀನ ಕಶು ಸಿಯಾನ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರವ್ತೋರಿ ಕರೋ ಬೇನತಿ ಸಂತನ ಪಾಸೆ ಮೇಲೋ ನಾನಕ ಅರದಾಸೆ ಪಯೋ ಕಿರಪಾಲ ಸಾಧ ಸಂಗ ಪಾಯ.

ತರ್ಹಿ ಕೇಶ ಗೋವರ್ಧಂತಾರಿ ಮುರಳಿ ಮನೋಹರ್ ಹಾರರಂಗ ಮೋಹನ್ ಮಾಧವ ಕೃಷ್ಣ ಮೋರಾರೆ ಜಗದೀಶ್ವರ ಹರ ಜೀವ ಅಸುರ ಸಂಹಾರೆ ಜಗಜೀವನ ಅವನಾಶಿ ಠಾಕುರ ಕಡಕಡವಾಸಿ ಹೇ ಸಂಗ ತರಣಿ ತರ ಈಶ ನರಸಿಂಗ ನಾರಾಯಣ ದಾ